ಮನೆ ಬಸನೆ ರೇ ಸಗ ಮಗ ಮಗರಿ ಗರಿ ಗರಿ ಸರಿ ಸರಿ ಸನಿ ಸನಿ ಸನಿ ದನಿ ದನಿ ದ ಪದ ಪದ ಪಮ ಸಗ ಮ ಪಗ ಮ ಪನಿ ಮ ಪನಿ ಸಗ ಸಗ ಪಮ ಪ ಸಗ ಮಗ ಮ ಸಗ ಮ ಪ ಮಗರಿ ಸರಿ ದ ಪಮ ಗ ಮ ಪನಿ